ಕೆನ್ನ ನಾ ದಿಗಿ ದಿನ ದಿಗಿ ದಿನ ದಿಗಿ ದಿನ ನಗೆ ನಗೆ ನನ್ನ ದಿಗಿ ದಿಗಿ ತಾಗ ದಿಗಿ ದಿಗಿ ತಗೆ ನನ್ನ ತಾಗೆ.